ಥಾಪಿ ಸಾಲು ಸಾರಿಗ ಸಾಗರ ಔರಿಗೋಂಡ್ ಗಂಭೀರ ಆಷ್ಟ ಪುತ್ರ ಸರಿರಾಗ ಕೇ ಗುಂಡ ಕುಂಭ ಹಮೀರ ಕಷ್ಟ ಮೇಘ ರಾಗ ವೇಗಾವೇ